ಮಗನು ಯಾವ ಸಾಕಿ ಪಮ ನಮ ನನ ಮೋಷ್ಯಾಮೇ ಯನ್ ಕಮೋ ಓನ ಮಕ್ಷನ್ ಲವ ಹೇ ಹಯ ಹಯ ಹಯ ಹಯ ಹಯ